ಜಯ ವಿಶ್ವಗುರು ಮಹಾಮಂಡಲೇಶ್ವರ ಪರಮಹಂಸ ಸ್ವಾಮಿ ಶ್ರೀ ಮಹೇಶ್ವರ ನಂದಪುರಿ ಜಿ ಗುರುದೇವ ಕೀ ಆಜ್ಕನಂದ ಕೀ ಜಯ ಸಬ್ ಸಂತೋಷ.